0: ഇരുമന തുൽമത ഇരുമയാവുത്തുവിൽ ഇരുമചോട്ടിയിൽ അത്തകസോട്ടിയിൽ തുസോവയൊക്കെ തമക്കുവാറ്റുണ്ടാവിത്തുകൾ പിന്നസ അപ്പളെ ചിന്തിക്കു താവണല്ലൂർ നിശിനാങ്ങ നിശിനാന്നേശല് ഉപന്നസല്ലതേ ഉലക്കില്ലുകോ അത്തനത്തേമിശാലോമത തമാനെ ഊമയൊക്കെ തിരിച്ചുകളുത്തുനെ തമക്വ അത്തനത്തെ തുണലി മാത്തനത്തുകളുവോ ചെറിയമി തിന്നാമിത്തോ തമക്കോലു പിന്നസപ്പലേ അലക്കില്ലുകോ ചെറിയമി Nayana to allow to mat nayama show alo matahang honey to yangi kalarami. You can you ning it for to allow to dick.
1: Atanga, I was a malala sin hang a habit of chin it. Sigachar, what a nayama sin it, don't cry. No one need you can you need 11 of Palo Matarion. How you may have charged to it, a malo. I think you look at Papa Massani.
0: Alas of any term, Mother Red Tanyo, Matalo, Silicon, Hatalo, Tiro, and a great lawyer, illoyal to have it a heat. It lay him had to see no to a lot. Got a Pedro Amilla day. I give you a calling in a farm, Mother. Got a Pedro Amit, see up till him out in the sermon, Mother. Will you know the work, Miss Witt? And Melata McCra. I'm a young new Lala to take up to no to Mata Ikil Ikil here, how you're in your town Malone. Hack up the phone, Rolami, Illimari, Illimari, or theatre to it. And Malata McCra, in it to Hano Soli, how you may have poor a lot. A canyonia in color or tea, honey me to Yangi color or tea. Open the Sammy Shiva look to me, and Noanic at the exam at the Hattarak tea, pen of Paragon Mia. Yani yung ito upang nasawala ka niyo nalok kilo nagkanasong matupalon ni ikatawala ka na kasi may katuan hasil na tuwalo song anuwali at ikak sa halo at haning ito kuhin ka lao at haning ito luwala at pilo ni sa yung pwede hati hati hati hati na amalita makwa yung kardita ka sa ulit tawal skito si hong siyong mata tahan na sa nakto to hatiya na si amalo ti ko di kani makawala ti hausin si nami tani nakto to hat pala ti hatta hoyi wala to ma upang nga sa utama ko uwala to mi nangyam na sa bali ato ng mata kung ang mga sa nakto kanya wala ukoy lang ang ito ang mat atakwi yan atakayan na ang naisa ng mat yaman na lang nga Ikan ini ada hot cewek. Hamalu ini tu hagal ni, hari mungkin itu aku tu. Hari macam ni, hari mana? Hari ini kalau ni ala, hari mungkin lawan ini semua lah tu. Ada sahaja tanya orang ni, apa sih yang ingin apa orang mengan? Hari mungkin hak kalau tu, dia orang ni orang hamalu. Ini tu orang mana pelan ni, ini tu orang ni kalau cewek ni, ini tu ni kalau pilih ni tu memang tak. Kalau orang itu awak ingat kini, malang itu terlena mengenai mengat, anak laku ni mengenai mengat, hari mana pergi hatta kaki, taman nak, berindah ni ikut lama sahaja yang memang, halat asal orang purwala, mahati ilonal dasar tadi mata, taman apa sahaja tu tahu lah tu, lama lebih nanti, nak ni mana ya lok, macam ni.
2: Okey, okey, nak tu. Ikan oksi yang kerapi memisah mereka, mahalnya mitan. Tapi untuk lehara lo, lima orang nado lo kelu. Kau, nunat tinggi tinggi mata nampak tu lagi nampak tu hangit lihat tinggi itu semua tinggi mata. Tapi nampak tu lagi alam itu, kau tak kau pergi alok tadi kau ulu mitan api kau aduk tapi ni orang kami kini ni nak jadi aduk sama tentang medisi umat, taman nak. Ilima dia yang lahir tu, ima orang itu lah orang ramai orang dah jumpa. Tanya doktor binar atau ulu mitanya orang tahunan orang lepas hasil ni mac, amalu kong ulu ni, situ amalu, taman apa tu, situ amalu tu lugu. Agun nata atau ni kalau siap pasal hasil ni mac, dah mukul ulu tung ni, si kita orang lor ni si kita orang kena terus orang mac. Tetamu kong akit mo ayok sipat kulo palayan mo kibig palayan nyo tikito nga hamot yung loob ng pinyong na ito yung nagahalang matik kung yata pang masal tulog kulo tulog mo ito kung natawro ni ikasigin na lokasyon na aksal ng mat taman na temili ko sa mga lugar to ikain na ako dilo ka lugar tigil ng kanta ka kasi yung tamang ko ilangit kasi magalaw sa mga mata. Kasi tinahanan ito yung kalaktilo ko, tinahanan имаоқтималитуарами тунгулуртатуиннаалуқсуни имаоқсимасууммат нунаагаақпасаут тагиммата таппанапутиу тиллугу ингутуагалаалуни инаавиаппеорналаорлаун таппаунун нунаахэнеанаалуни ит итинианна апутимоорлуни сикитиунга таалунгамаусималикааппат ингутуагалаалуна масигаллавахмалангиммат атаутиурни арлакаттагаами харит тиммаалуна маилангагаами темелуулаахлинги ялламаттугалу тамна миллугааллагутти итинна таа накумигай
3: ахай даннана исули дүнналаариммама тагайнаапик накуми наалагонна сикиннимерти даннауна наала наппаалу юту оха юту кэннангэтток илааниунги ту ниллиренга хаунгитлуалаарама папи бэрэндо вили тулу таккуа уникаатармиюк ахай манна сихингоя 355 ngorillaapimmak suli silinniatikko hausakaintanginni atuqsisimmiyunga haoppa muulingajuani nunavimmi nunatsiavummilu imeilingangustuigok kutuaapimmilu sanikiluammilu nuviolaqmijiqovahannilitunereahaqsutillu anugulaqsutitaqqatumik 20 mit 40 mut suungunilimmik nillasuningalu minus 2 milaqnineqattaq umiyaqmilu nuviolaqmijiqoq hannilitunereahaqsutilu anugulaqsuni taqqaulu oanniulu akunningani 20 misuungunilimmik sakilaqngainoaqtausunlu anuringa taqqaulu nikkiulu akunningani 30 misuungunilimmik nillasuningalu minus 3 inuktuamillu nuviolaqmijiqoq hannilitunereahaqsutillu anugulaqsuti taqqatumik 20 misuungunilimmik nillasuninga minus 2 milaqsuni uvernitumillu nuviolaqmijiqoq hannilitunereahaqsutillu anugilaqngianeraqtaq taqqami pisimayumik 20 mit suungunilimmik uqquuningalu 0 akulivimmilu nuviolaqmijiqoq hannilitunereahaqsutillu anugilaqngianeraqtaq taqqatumik 30 mit suungunilimmik nillasuningalu minus 1 ivujivimmilu nuviolaqngianeraqtaumijiqoq anugilaqsuni nikkitumik 30 mit suungunilimmik uqquuningalu 0 sallunillu nuviolaqmijiqoq tatsiliriippalialaaqnianeraqta ullaakut anugilaqsuinillu nikkitumik 20 misuungunilimmik nillasuningalu minus 3 kaiqsuami Rockland Lake millu nuviovallulaaqnianeraqtaumijiqoq anugilaqnianeraqta atuaqnitumik 20 misuungunilimmik nillasuningalu minus 1 huaqtamillu sirinilaaqmijiqoq nuviolutilu hannilitunnereahaqsutilluoq anuringalu nikkiulu qavanganiulu pisimalaqnianeraqta akunningani 30 misuungunilimmik uqquunihalaqnianeraqta plus 1 kaiqsumillu nuviolaqnianeraqtaumijiqoq hannilitunnereahaqsutillu anugilaqsuni nikkiulu qavanganiulu akunningani 20 mit 40 misuungunilimmik uqquuningalu 0 aupalummiluroq nuviovallulaqnianeraqta hannilitunnereahaqsutilluroq ullaakut anuringalu nikkiimi pisimalaaqnianeraqtausunillu 20 mit 40 misuungunihaqluni uqquuningalu plus 1 tasiuyaqmillu nuviovallulaaqmijiqoq hannilitunnereahaqsutillu anugilaqsuti nikkitumik 20 mit 40 misuungunilimmik uqquuningalu plus 2 tamaanillu kutsuami nuviovallulaaqnianeraqtaumijiquoq nunnalivut hannilitunnereahaqsutalu anugilaqnianeraqtausutalu nikkitumik 20 mit 40 misuungunilimmik uqquunivulluroq plus 1 milaqnianeraqtaq kaiqsualtuamillu harnilaqpalimmijuigoq anugilaqsuni nikkiulu atuaqniulu akunningani 20 misuungunilimmik uqquuningalu 0 avanillu nunatsiavummi neinmit sikhinivalulaaqnianeraqtaumijiqoq nuviyaliumilaaqnianeraqtausunlu hitikiligiituaqpat anugilaqsuni oanniulu atuaqniulu akunningani 20 misuungunilimmik uqquuninga plus 3 ammalu hopetail postville makkuvimmiluroq nuviyaliumilaaqnianeraqtaq hannilutilu uvvalunni suujulaaqnianeraqtausuni hitikiligiituaqpat anugilaqsuti qavanganiktumik 20 misuungunilimmik uqquuningaluroq plus 3 milaqnianeraqtaujut taakko takka silniatikko hausakentangi hauppa muulingajuit nunavimmi nunatsiavummilu Ahai, nak kami mari alam nak lakukan nasi kena mereka situ tapi mula mi. Tanya orang bunga alilu. Ulu suci rapi langgam si, kamu suci rapi langgam si. Kau ngapa si?
4: Ubang Eva Michael, oh hak dia kalau aku nagjami tala mereka mohon ini tu tapi valiayut amalaman tapi valiaya mujut. CBC North TV kutigut. Kakitaw yung tigot cbc.ca/north ang mga CBC Nunavut Facebook. Bivali yung natu yung nawatut, nunatsinni, nunalilimane ka natamilo. Tu sa kami naktunapik sa patugot. Igalari yung wagot sila aktuang mod. Takot sa watugot nagkajamitan lamang mod. Siksimi ka na nang may fuwame itang mayone.
5: Unasakit, tusodi, tusakla si Mayok. CKUGFM 19.3, kitiyong.